ಬಳಕೆ ಬೌಲ್ ಬೆಟ್ಟ ಬಂ ಬಂ ಬಳಕೆ ಬೌಲ್ ಬೆಟ್ಟ ಬಂ ಬಂ ಬಳಕೆ ಬೌಲ್ ಬೆಟ್ಟ ಕಿಡಕಿ ಕೋಲ್ ಬೆಟ್ಟ ಬಂ ಬಂ ಚಿಕ ಬಂ ಬಂ ಚಿಕ ಬಂ ಬಂ ಬಂ ಬಂ ಮಕುಕ ಬಂ ಬಂ ಮಕುಕ ಬಂ ಬಂ ಮಕುಕ ಬಂ ಬಂ ಮಕುಕ ಬಾಬಾ ಲೋಕ ಸುನು ಕಾಕಾ ಲೋಕ ಸುನು ದಾದಾ ಲೋಕ ಸುನು ಜಲ್ದಿ ಜಲ್ದಿ